ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ ಜಯ

ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ ಧಗ